ಸುಮಾರ ಮರುಕು ಮನ್ನ ಕಿರಿಗೆ ಮಾಡಿ ಬಡೇ ಬದ ನಮ ಜರ್ಮದ ಮಾಡಿ ಜನ ಸುಖ ಹರಿದಾಸ.

ಸಂಭವಾತಿ ದಾರಿದ್ರ್ಯ ದುಃಖ ಭಯಹಾರಿಣಿಗಾತ್ಮದ್ಯಾ ಸರ್ವೋಪಕಾರ ಕರಣಾಯ ಸದಾ ಚಿತ್ತ ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ.

ಸ್ವಸ್ತಿಮಾನಃ ಬುಧಃ ಪಾತು ಶಿರೋದೇಶಂ ಸೌಮ್ಯಃ ಪಾತು ಚ ಪಾಲಕಂ ನೇತ್ರೇ ಜ್ಞಾನಮಯಃ ಪಾತು ಶ್ರುತಿಂ ಪಾತು ಶಶೀಸುತಃ ಘ್ರಾಣಂ ಗಂಧಧರಃ ಪಾತು ಭುಜೌ ಪುಸ್ತಕಭೂಷಿತಃ

ಸುಮಾರ ಮನು ಮನ್ನ ಮಾಡಿ ನಮ್ಮ ದೇವರ ನಮ್ಮ ಜನಪದ ಮಾಡಿ ಜನ ಸುಖ ಹರಿದಾಸ ಕಾವು.